ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು

ಸಬುಬ್ರಹ್ಮಯ ಬ್ರಹ್ಮಜ್ಞಾನಿ ತೇ ಕಾಶೆ ಪುರಾನಾಪಯ ಬ್ರಹ್ಮಜ್ಞಾನಿ ಸದಾ ಸಮದರ್ಸಿ ಬ್ರಹ್ಮಜ್ಞಾನಿ ಕಿ ದೃಷ್ಟಮೃತ ಬರ್ಸಿ ಬ್ರಹ್ಮಜ್ಞಾನಿ ಬಂದಂದೇ ಮುಗುತ ಬ್ರಹ್ಮಜ್ಞಾನಿ ಕಿ ನಿರ್ಮಲ ಜುಗುತ ಬ್ರಹ್ಮಜ್ಞಾನಿ ಕಾ ಭೋಜನ ಗ್ಯಾನ ಬ್ರಹ್ಮಜ್ಞಾನಿ ಕಾ ಬ್ರಹ್ಮತ್ಯಾನ ಬ್ರಹ್ಮಜ್ಞಾನಿ ಏಕು ಪ್ರಯಾಸ ಬ್ರಹ್ಮಜ್ಞಾನಿ ಕಾ ನಹಿ ವಿನಾಶ ಬ್ರಹ್ಮಜ್ಞಾನಿ ಕಾ ಗರೀಬಿ ಸಮಾಹ ಬ್ರಹ್ಮಜ್ಞಾನಿ ಪಾರ್ಭಕಾರು ಮಾಹ ಬ್ರಹ್ಮಜ್ಞಾನಿ ಕಾ ನಾಹಿ ತಂದ ಬ್ರಹ್ಮಲ್ಯ ತಾಬ್ದ ಮಂದ ಬ್ರಹ್ಮಜ್ಞಾನಿ ಕವಿ ಸ್ವಫಲ ಬ್ರಹ್ಮಜ್ಞಾನಿ ಸ್ವಫಲ ಫಲ

ನಿಗಮನ ಮೃಗಾಸ್ ಅಷ್ಟಪದಿ ಸಂತ ಸಂ ಅಂತರ್ಬ್ರಭಿಠಾ ಪ್ರಭುಕಾಲಾಗಾಮಿಠಾ ಸಕಲ ಸಮಗ್ರೀಯಘಟಮಾಹೇ ಅನಗ್ರಂಗ ನಾನಾ ದೃಷ್ಟಾ ಹೇ ನವನಿತ ಅಮೃತ ಪ್ರಭುಕಾ ನಾಮ ದೇಹಿ ಮೇಸ್ಕಾಭಿಸರಾಮ ಸ್ವನ ಸಮಾವತ ಅನಹತ ನಾದು ಕಹನ ಜಾಯಿ ಆಚಾರ ಬಿಸ್ಮಾದ ತೇನ ದೇಖ್ಯಾಸ್ಯಾವ ದಿಖಾಯ ನಾನ ತಂಜನ್ ನಾನಕ ತಿಜನ್ ಸೋ ಜೀಪಾಯ ಸ್ವಂತರ ಸೋ ಬಹಾರ ಅನ